ಅಜಂಠಾ ಅಜಂಠಾ ನಿರ್ಮಳ ವಾಘೂರ್ಜಾ ಪ್ರವಾಹಾತ್ ಕಾಠಾ ಕಾಠಾತ್ಲಾ ಝಾಡಾಂಚಾ ದೇಠಾತ್ಲಾ ರಂಗಭೋರ್ ಶಿಡ್ಕಾವಾ ಗೊಂದವನ್ ಬಸಲೇಲಾ ಅಜಂಠಾ.